ಈ ಸರ್ವಸಿದ್ಧಿ ಅಪ್ನಾರ ಮಾತಂಗಿ ದೇವಿನೆ ಅಮೆ ಪ್ರಣಾಮ ಕರಿಗೀಶ್. ಜೆಮ್ನಿ ಉಪಾಸನಾಥಿ ಸಾಧಕೋ ಜಲ್ದಿ ವಾಕ್ ಸಿದ್ಧಿ ಪ್ರಾಪ್ತ ಕರೇಶ್.

ಆ ಭಗವತಿ ಕಾತ್ಯಾಯಿನಿ ಸ್ತುತಿ ಸಪ್ತಶತಿ ಚಂಡಿಪಾಠಮಾ ಪಣ ಅಗ್ಯಾರ್ಮಾ ಅಧ್ಯಾಯಮಾ ಬಹು ಸುಂದರ ಮಳಿ ಆವೇ છે. એના થોડા શ્લોકોનું પણ અહીં નિરૂપણ કરીશું.